0: ಮಪ್ಪು ಅಮುಕಹನ್ನ ಕುರುಂಜರಿ.
1: ನಾಯ್ಕೋತಾಕಿ ಸಿಗಿ ಥೌರಂ ತಾವಿಖ್ರಿ ಥೌರಂ ಸದುಕ್ತನ ತಹಂಜರಿಬ ಅಸಿ ಆಕಾಶವಾಣಿ ಫಾಲ್ಗಿ ಕಂಗ್ಲಾ ಚೆನೆಲ್ದಗಿನಿ. ನುಮಿದುಂಗ್ಮ ಮತುಂಗ್ ಮಿನಿ ತರ ಸತ್ಪ ಮತಂದ ಸಂದೋಕ್ಸಗನಿ. ನುಮಿದುಂಗ್ಮ ಮತುಂಗ್ ಮಿನಿ ತರ ಸತ್ಪ ಮತಂದ ಸಂದೋಕ್ಸಗನಿ. ರೇಡಿಯೋ ಲೀಲಾ ಜನರೇ ಲೋಂಗ್ಜಾಂಬ ರೋಮಾ ಲೀಲಾ ಇಬ ಅಚೌಬ ಯುಮ್ನಾಂ ಮ್ಯೂಸಿಕ್ ದ ಅರ್ವಿಂದ್ ಸಗೋಲ್ ಸೇಮ್ ಪುಥೋಪದ ತೆಂಗ್ವಾಂಗ್ಬ ಅಥೋಪಂ ಸುಭಾಷ್ ಚಂದ್ರ ಸಿಂಗ್ ಲೀಲಾ ಪುಥೋಪ ಮಾಯಿಬಂ ಇಸಾಕಾಂತ.